gbogbo ti ja temi molaye awon mo wo wa o sori buruku gbogbo ti ja temi molaye awon mo wo wa o ni sori buruku ati da dalaye ti daye ko so mo ti ja to sori buruku eni ba fi sale ade ni apole eni ko wa labukun ade ni.